0: ಗೀತೆ ಗಾಯನ ಕಲಾ ಒಬ್ಬ ಮಮ ಹಿತಾಮತ್ಮ ಆದರೆ ಕರ್ಣ ಜನಪ್ರಿಯ ಗಾಯಕ ಇವಾಗೇಮ ಜನಪ್ರಿಯ ಸಂಗೀತವೇದಿ ಕ್ಲಾರೆನ್ಸ್ ವಿಜಯವರ್ಧನ ಒಬ್ಬ ತಾಮತ್ ಎಮತು ಏನತ್ತಂ ದೂರಕಥನ ಅಂಕೆ 94.15.93 ಮುಕಟದ ರೇಡಿಯೋ ತೋನ್ನಟ ಸಟಹಂಟ ಒಬ್ಬೇ ದಾಯಕತ್ವ ಲಬಾದೆನ್ನಟ ಇದ್ದಿರಿ ವರ್ಷಕ್ ಸಂದಹ ಗುವನ್ದುಲಿ ಪಾತ್ತಾಗಿನ ಯಾಮ ಸಂದಹ ರಜೇನ್ ಲಬೆನ ಪರಿತ್ಯಾಗ ಮುದಲ್ ಇತಾಮತ್ಮ ವೇಗೇನ್ ಕಪಮಿನ್ ಅಡುಕರಮಿನ್ ಗನ ಯುಗೇಕ ಮೇ ಸೇಲುಮ ದೇವಾಲ್ ಪ್ರಜಾವೆನ್ ಸಪಯಾಗನ್ನಟ ತವ ತವತ್ ಅಪಟ ಪ್ರಧಾನ ರಜೆಯ ಬಾಲಕರ ಸಿಟಿನವ ಈ ವಗೇಮ ತಮೈ ಒಬ್ಬ ಲಬಾದಿನ ದಾಯಕತ್ವ ಅಂಕ ಹೆಟಿಯಟ ರಜೆಯಟ ಪೆನು ನಮ ತಮೈ ಓನ್ ದೆನಗಾನ್ನೆ ಪ್ರಜಾವಗೆ ಮೇ ವಗೆ ಗುವನಿದುಳಿ ಸೇವಾನ್ ಸಂದಹ ಅವಶ್ಯತಾ ವ್ಯಕ್ತಿನೋ ಕಾರಣ ಕಿರಾಮೆನ ಬಲನ್ನೆ ತೊಬಲಬಾದಿನ ದಾಯಕತ್ವೇ ಮಾತ್ ಇತೀನ್ ಇತಾಮತ್ಮ ವೆದಗತ್ ತೊಬಲಬಾದಿನ ದಾಯಕತ್ವೇ ಮೇ ವೆಡಸತಹನ್ ತವದುರಟ ತೋತಾಗಿನ ಅನ್ನಟ ಇವಾಗೇಮ ಮೇ ವಗೆ ರಟಕಿನ್ ರಟಕಟ ಸಂಕ್ರಮಣೆ ವೆಚ್ಚ ಅಪಿ ವಗೆ ಪ್ರಜಾವನ್ಗೆ ಪ್ಯವತ್ಮ ಸನಿಟುಹನ್ ಕರ ಅನ್ನಟ ಪ್ರಧಾನ ರಜೆಯಟ ದನುನ್ ಗನ್ನಟ ತೀನ ಎಕ್ತರ ಕ್ರಮವೇದಿ ಅಕ್ತಮಾಯ್ ಮೇ ವಗೆ ಪ್ರಜಾವನ್ಗೆ ಸೇವೆ ಅಪಿ ವಗೆ ಸಾಂಕ್ರಮಣಿಕ ಪ್ರಜಾವನ್ ಲಬಾಗನ್ನು ಆಕಿನ ಕಾರಣೆ ಓ ಮಹೇಂದ್ರ
1: ಏ ವಗೆ ಮತಮಾಯ್ ದಂಗ್ ಅಪೇ ಮೇ ರಟೆ ದರು ದರಿಯೋ ಈಗಾವಟ ವ್ಯಾಡಿ ಹಿಟಿಯೋ ತಮಂಗೆ ಗೀತ ಗಾಯನ ಕರ್ನೋ ನೋ ಎಕ್ ಪ್ರಸಂಗ ಇದ್ರಿಪಾತ್ ಕರ್ನೋ
0: ಇಸರವಾಗಿ ನಿಮೇ ದಂ ಬಹುಮ ವೇನಾಸ್
1: ವೇನಾಸ್ ಎತ್ಕೊಟ ಏಗುಳ್ಳಂಟ ಪುಲ್ವಾಂ ಏಗುಳ್ಳಂಗೆ ಗಾಯನ ಕವಿ ಗಾಯನ ಹೆಮ್ನತ್ತಂ ಗೀತ ಗಾಯನ ಅಪಿ ಲವ್ವ ಪ್ರಚಾರಯ ಕರಗನ್ನ ಮುಳು ಮೆಲ್ಬರ್ನ್ ನೂರಟಂ ವಿತರಕ್ ನೆವೆ ಲೋಕೇಪುರ ಮೇ ಸಿಂಹಲ ವೆಡಸಟಾನ
0: ಸಮಹಾರು ದಂಗ್ ಎತ್ತರಮ ದಂಗ ಅಪಿ ಹಿತನ ದೇ ಅಕ್ತಮಯ ಮಹೇಂದ್ರ ಮೆನ್ನ ಮೆಹಮೆ ಕಕ್ತೀನೋ ದಂ ಮೇ ಸಮಾಜ ಮಾಧ್ಯ ಕೆಲ ಕಕ್ತೀನೋನೆ ದಂಗ್ ಹೆದಿಲ ತೀನೋನೆ ದಂ ಪ್ರಧಾನ ಮಾಧ್ಯ ತಿಬುನೆ ಗೋನೆದುಲಿಯ ಸಹ ರೂಪವಾಹಿನಿ ಇದನ್ ದನ್ ಮೇಕಟ ಅಮತರ ವೈಲ ತೀನೋ ಮೇ ಸಮಾಜ ಮಾಧ್ಯ ತಕ್ಕೊಟ ಮೇಕೆ ತೀನ ಏಕಮ ಗಟಲು ತಮೈ ದಂ ಅಪಿ ಹಿತನೋ ಮೇಕ ದಮ್ಮ ಹೆಮೋಟಮ ಪೇನೋ ಕೇಳ
1: ಕೋವಿಟ್ ಸಮಾಜ ಮಾಧ್ಯಮ ಏಕ ಟಿಕ್ ಕರಗನ ಪೆರ್ಲಗನ ಪೆರ್ಲಗನ ಯಾನಾ ಮಿಸಕ್ ಏಕ ಹರಿಟ ಅಹನ್ನೆ ನೇ ಬಹು ಆಯ ಕೆರಟ ಏನೋ
0: ಓ ಏಕ ಹರಿ ಏ ವಿತರಕುತ್ ನೇ ಮಮ ಕಿಯಾನಟ ಗೇ ಮಹೇಂದ್ರ ದೆನ್ ಎಫ್ ಎಂ ತರಂಗ ಬಾಲಾ ಒಸ್ಸೇ ಗೋನಟ ಬೆಂದಾ ಹರಿಯಮ ಏಕ ಕೌರು ಹರಿ ಏ ಸಂಖ್ಯಾತೆ ಸುಸರಕಲೋತ್ ಔಂಟ ಏಕ ಹೇನೋ ನಮುತ್ ಅಪಿ ಹಿತುವಟ ಅಪೇ ಆ ಜಂಗಮ ದುರಕಥನೆ ಮಠ ಮೇ ಸಮಾಜ ಜಾಲ ಹರಹ ಮಠ ಹವಲ ಮೇಕಕ್ಕರ್ನೋ ಕೆಲ ಪೆನುನ ಉಣಾಟ ಓಹುಗೆ ಹೋ ಐಗೆ ಹೋ ಹಿತವತ್ ಕಮತಿನ ಕೆನೆ ಖರಹ ವಿತರಮಯ ಮಠೇ ಪೆಮಿನೆನ್ನಟ ಪುಳುವ ನತ್ತನ್ ಲೋಕೆ ದಾನ ಹೆಮೋಗೆ ಮೇ ಅಪಿಟೇನೆ ನೇ ಇದಿಂಗ್ ಏ ಹಿಂದ ಏಕ ಸೀಮಿತಾಯ್ ಅಪಿ ಹಿತುವಟ ಹೆಮೋಟಮ ಪೇನೋ ಕೇಳ ಅಪಿ ದಾನ್ನ ನೆತ್ತಂ ಅರ ಮುಕದ್ದ ತೀನೋನೆ ಮೇ ಕೃತಿಮ ಬುದ್ಧಿ ಹರಹ ಅಪಿ ಮೊನೋಗೆನದ ಹೊಯನ್ನ ಕೇಳ ಅನ್ನರ ಮೊನೋ ದೇವಟ ಕೇನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ವಲಿಂಗ್ ಅಪಿಟೇವ ಯೊಮುಕರನು ಎಹೆಮುನತ್ ಮುಳು ಲೋವಟಮ ಮೇಕ ಇನ್ನ ಹೆಮ ಕೆನೆಕ್ಟಮ ಯಾನ್ನೆ ನೆಹ ನಮುತ್ ರೇಡಿಯೋ ಕಕ್ ಗುವನ್ನ ದುಲಿಯಕ್ ಇವಾಗೇಮ ರೂಪವಾಹಿನಿಯಕ್ ಹೆಮನೆತ್ತಂಗ್ ಟೆಲಿವಿಷನ್ ಅಕ್ಕರ ಈಟ ವಡಾ ಲುಕು ಪ್ರಜಾವಕಟ ಮೇಕ ಬೆದಿ ಅನುಭವ ಮತಕ್ಕರಂಟ ಕೆಮತಿ
1: ಓ ಇವಾಗೇಮ ತಮೈ ದಸುನ್ ಡ್ಯಾಂಡಿನೋನ್ ಧಮ್ಮದೀಪ ಭಾವನಾ ಮಧ್ಯಸ್ಥಾನೆ ಮಹಿತಾನೆ ಅಪಿ ಹೆಮೋಮ ದನ್ನೋ ಡ್ಯಾಂಡಿನೋನ್ ಧಮ್ಮದೀಪ ಭಾವನಾ ಮಧ್ಯಸ್ಥಾನೆ ಪರಿತ್ಯಾಗ ಕೆಲ್ಲ ತೀನ ರೇಡಿಯೋ 3 ಟ್ರಿಪಲ್ ಸೆಟ್ ಡಾಲರ್ $100
0: ಬಹುಮಾತ್ಮ ಸ್ತುತಿ ಮೇ ವಿಹಾರಸ್ಥಾನೆ ಸೀಲುಮ ಕಟು ಸಾರ್ಥಕ ವೆನ್ನೈಕೆಲ್ಲ ಪ್ರಾರ್ಥನಾ ಕನ್ನೋ ಮುಕದ ಮೇ ಕಾಲ ತಿಸ್ಸೆ ಅಪಿತ್ತಕ್ಕಮ ಇನ್ನ ವಿಹಾರಸ್ಥಾನಯಕ್
1: ತಮೈ ಲಂಕಾಯ್ ಅತಿ ವಿಶಾಲ ಶುಭ ಸಾಧಕ ವೆಡ ಕಟಿಯುತು ಕರನ ವಿಹಾರಸ್ಥಾನ ಇತಿನ್ ಅಪೇ ಪ್ರಜಾ ವೆನುವೆ $100 ಪರಿತ್ಯಾಗ ಕೆಲ್ಲ ತೀನ 3 ಟ್ರಿಪಲ್ ಸೆಟ್ ಗುವಾಹಟಿ
0: ವಿಹಾರಸ್ಥಾನ ಅತ್ತೇ ವಗೇಮ ಸ್ವಾಮಿನ್ ವಹನ್ಸೆಲತ್ ಸೀಲುಮ ದೇನ ಅಪಿ ಗೌರವ ಸಂಪ್ರಯುಕ್ತೋ ಮತಕ್ಕನ್ನೋ ಮೇ ವ್ಯವಸ್ಥಾವೆ
1: ಏ ವಗೇಮ ತಮೈ ಲಂಕಾವೇ ಏಕೀಯ ಭಾವೇಟ ಸ್ವೈರ್ಯತ್ವೇಟ ಭೌಮಿಕ ಅಖಂಡತಾವೇಟ ಹೆಮದಾಮ ಸಟನ್ ಕರಪು ಸ್ಪ ಸಂವಿಧಾನ
0: ಅನಿವಾರ್ಯ
1: ಅದತ್ ಅತಿ ವಿಶಾಲ ಕರ್ತವ್ಯ ಲಂಕಾವೇ ಸಿದ್ಧ ಕೊರಮಿನ್ ಪಾವತಿನ ವಿಶಾಲ ಪ್ರಜಾ ಸೇವಾವನ್ ಕರನ
0: ಬಹುಮ ಲೋಕು ಹಂಡಕ್ ನತಿ ಉನಾಟ ಏಗೊಳ್ಳುವೆ ಕಟಿಯುತು ಕರಗೆನೆ ಅನು
1: ಅತ್ರ ಬಹುಮ ಲೋಕು ಹಂಡಕ್ ನಗನ ಬಹುಮ ಕುಡಾ ಏಕೆಲ್ಲೂ ಜಿನೀವಾ ಗಿಹಿಲ್ಲ ಈಗ ಅವಟ ಮೆಹೆ ಪಾರ್ಲಿಮೆಂಟ್ ಅಟ ಗಿಹಿಲ್ಲ ಲಂಕಾವೇ ಸ್ವೈರಿತ್ವೇನೆ ಅತಿ ವಿಶಾಲ ಸಟನ್ ಮೆಹೆಯುವ ಅದವೆನ ಕೂಟ ಅಪೇ ಪುರಾವಸ್ತು ರೆಕಗಾನ್ನ ಅಪೇ ಅಪೇ ಉರುಮೆಯ ರೆಕಗಾನ್ನತ್ ಅತಿ ವಿಶಾಲ ಕರ್ತವ್ಯಕ್ಕೆನ್ನ ಇವಾಗೇಮ ವಿಶಾಲ ಪ್ರಮಾಣ ಅವತನ್ ವೆಚ್ಚಾಯಿಟ ಸಹಯೋಗ್ಯ ಸಪೇ
0: ಮುದಲ್ಲ ದರ್ಲಬಾದೇನೋ ದರ್ವಾನ್ಗೆ ಶುಭ ಸಾಧನೆ ಅಧ್ಯಾಪನ ಕಟಿತು ಬಹು ಕಟಿತು ರಾಶಿ
1: ಸ್ಪ ಸಂವಿಧಾನಿಯನ್ನು ಅಪಿಟ $100 ಅಪೇ ಆಸ್ಟ್ರೇಲಿಯಾ ಪ್ರಜಾವೇನುವೆ ಪ್ರಧಾನ ಕಲ್ಲತೀನ ಇವಾಗಿಮ ತಮೈ ದಸುನ್ ಗಂಪಹ ರತ್ನಾವಲಿ ಬಾಲಿಕಾ ವಿದ್ಯಾಲಯತ್ ಬಹು ವಿಲಾವಟ ಅಪೇ ಸ್ಪ ಸಂವಿಧಾನ ತಿಕ್ಕ සම්බන්ධ වෙන සංවිධානයක් රත්නාවලී බාලිකා විද්‍යාලයේ ආදි ශිෂ්‍යාවන්ගේ සංගමය. අපි දන්නවා ලංකාවේ බොහෝ ප්‍රජා කටයුතු සිදු කරනවා. ඉතින් ඒ සංගමයත් අපිට ඩොලර් 100ක් පරිත්‍යාග කරලා තියෙනවා මේ ඔස්ට්‍රේලියාවේ ප්‍රජා ගුවන් විදුලිය පවත්වාගෙන යන්න.
0: රත්නාවලී බාලිකා විද්‍යාලයේ ආදි ශිෂ්‍ය සංගමයේ සියලුම දෙනා ආදි ශිෂ්‍යාවන් කියන නේද? ආදි ශිෂ්‍යෝ ඉන්න බෑ නේද? ආදි ශිෂ්‍යාවන්ගේ සංගමයට අපේ ස්තුතිය පුද කරනවා. ඒ වගේම ස්පර් සංවිධානයට ඔබට තවදුරටත් මේ වගේ ශ්‍රී ලංකාවේ ඒකීභාවයෙන් කරන කටයුතු තවත් සාර්ථක කරන්න ඉඩ කඩ ලැබෙන්නයි කියලා ප්‍රාර්ථනා කරනවා. තවත්
1: දැන් ලියාගෙන යනවා.
0: ඔව් හොඳයි. හරි. අපි තවත් ගීතයකට යනවා. මංගල ඩෙනෙක්ස් ගායනා කරන ඊට පෙර ආතු මතක් කරනවා දුරකථන අංකය 94 15 19 23 කතා කරන්න අපි සූදානමින් ඉන්නවා ඔබේ දායකත්වයේ සනිටුහන් කරගන්නට. ඒ ඔබ ලබා දෙන්නේ මේ වගේ වැඩසටහන්, ඒ කියන්නේ විවිධ භාෂාවන්ගෙන් ඔස්ට්‍රේලියාව පුරා පවත්වාගෙන යන රේඩියෝ වැඩසටහන් පවත්වාගෙන යන්නට ලබා දෙන දායකත්වය වෙනුවෙන් අපි ඉල්ලන, නැත්නම් ඔබෙන් ඉල්ලන්නට රජය විසින් බල කර සිටින කාලවකවානුව මේ ඔක්තෝබර් මාසේ. ඉතින් අපි සිංහල කණ්ඩායම වෙනුවෙන් ඔබෙන් ඉල්ලා සිටිනවා ඔබේ දායකත්වය අපට ලබා දෙන්නයි කියලා. මේ අපි කණ්ඩායමට විතරක් නෙමේ මතුවට කරගෙන යන්නට පත් වෙන කෙනෙක්ට උනත් පවත්වාගෙන යන්නට මේ වැඩසටහන් ගෙන යන්නට ගුවන්විදුලි මධ්‍යස්ථානය ශක්තිමත්ව සාර්ථකව පවතින්නට අවශ්‍යයි. ඒ නිසා ඔබට විරුද්ධ කණ්ඩායමක් වුණත් අද මේ කරගෙන යන්නේ ඔබේ දායකත්වය ලබා දෙන්නයි කියන මතක් කිරීම මම කරන්නට කැමතියි.